ಕೋವು ಹನುಮಾನ ಅಲ್ಲೈನಕ್ಕ ಖಲಪ್ಪನ ಪಲೇ ಮಿಮಾಯ್ ವೇಮ ಕೂರು ವೈಶಾಮಾನ ಕಣ್ಣ

0: ಆರ್ಟ್ಗೆ ಹೇಸಿಂಗದು ಮಕಾ ಫನ್ನ ಫೋಂಗ್ದೋಕ್ನಬ ಮಫಂ ಮತಂ ಅಮಾ ಹೈಬದು ಒಯ್ರಕ್ಕೆ ಅಂಗಾಂಗ್ದಿ ನಿಂಥಾದ ಖಂಗಿ ಹೈಬಗುಮ್ನ ನೋಂಗ್ಮ ಮಾಲೇಮ್ಗೆ ಫಾವರುವ ಥಿಯೇಟರ್ಗೆ ಕನ್ಹಲಾಲ್ ಒರಕ್ಕದವ ಖೋಂಗ್ಸದ್ ಅದು ಮಫಂ ಅಸಿದಗೆ ಹೋಗ್ರೆ ನಿಂಗ್ಸಿಂಗ್ಬ ಯಾವದೆ ಕನ್ಹಲಾಲ್ಗೆ ಕಲಾಗೆ ಖೋಂಗ್ಸದ್ ಅಸಿದ ಮಹಾಕಿ ಈಗಿ ಮಹಾಕಿ ಪರಿಪುರಿ ಎಂಗ್ಲಕ್ಪ ಮತಂದ ಮಫಂ ಅಸೆ ಯಾಮ್ನ ಹೇನ ಮರು ಒರಕ್ಕಿಬಗೆ ಮರಂ ಅಮದೆ ಮಹಾಕಿ ಇಮಾಗೆ ಪುಕ್ನಫಂ ಸರ್ಪಂ ಓಯ್ಕಿಬ ಅಸಿನೆ ಕನ್ಹಲಾಲ್ಗೆ ಇಂ ಮನು ಪರಿಪುರಿದ ಕನ್ಹಲಾಲ್ಗೆ ಪುನ್ಸಿದ ಕಲಾಗೆ ಈಗಿ ಇಫುಟ್ ಅಹೋಪಂ ಅಸೆ ಮಹಾಕಿ ಅಪೋಪಿ ಮಮ ಕೊಂಖಾಮ್ ನಿಂಗೋಲ್ ಬಿದುಮುಖಿ ಅಸಿ ಖಕ್ತನೆ
1: ಬಿದುಮುಖಿ ಕುಮ್ಲಿ ಸಿಂಗ ಮ ಚಮಾಪ ನಿಫು ನಿಫು ಮಾಥೋಯ್ಗೆ ಮತಂ ಅದುಗಿ ಯಾಮ್ನ ಮಮಿಂಗ್ ಲೈಬಿ ಮುರಂಗ್ ತೌನ ರಾಶಿ ಲೈಬಿ ನತ್ ಸಂಕೀರ್ತನ್ ಸೈಸಕ್ಪಿ ಅಮನಿ ಮಹಾಕಿ ಸೈಸಕ್ತ ಪೆನ್ಬಿರದುನ ಬೋಧಚಂದ್ರ ಮಹಾರಾಜ್ ಮಕ್ನ ಮೆದಲ್ನ ಚಿಂಗ್ಬ ಪೀದುನ ಇಕಾಯ್ ಖುಮ್ನಕ್ಕಿವ ಸೈಸಕ್ಪಿ ಅಮನಿ ಹೈನ ಓಜಾ ಕನ್ಹೈಲಾಲ್ಗೆ ಲೋಯ್ನಬಿ ಸಕ್ನಾಯ್ರಬಿ ಆಕ್ಟ್ರೆಸ್ ಹೈಸ್ತಾಮ್ ಸಾವಿತ್ರಿನಸು ಹೈ ಅಸಿಗುಂಬ ಕಲಾಗಿ ಇ ಅಸಿನ ಕನ್ಹೈಲಾಲ್ಬು ಮಪುಂ ಫಾನ ನಾವ್ಕೊಂಬ ಗಮ್ಲಂದ್ರಬಸು ಮಸಿದಿ ಮಮಾಗಿ ಇ ಅದುನ ಕನ್ಹೈಲಾಲ್ನ ಮಮಾಗಿ ಮಫಂದಗಿ ಮಪುಂ ಫಾಬ ಕಲಾಗಿ ನಾವ್ಕೊಂಜಬ ಹೈಬದು ಒಯ್ದುನ ಮಾಲೇಮ್ಗಿ ಥಿಯೇಟರ್ಗೆ ಲೈತೋಂಗ್ದ ಲೇಪ ಗಮ್ಜದುನ ಮಮಾಗಿ ಖೊಮ್ಲಾಂಗಿ ಲಮನ್ಬು ಸಿಂಗ್ಬ ಗಮ್ಜರಿ ಅದುಗ ಅತೋಪ ವಾಫಂ ಅಮನ ಕನ್ಹೈಲಾಲ್ಗೆ ಥಿಯೇಟರ್ಗೆ ಖೊಂಚತ್ತ ಅಚೌಬ ಮತೇಂಗ್ ಪಾಂಗ್ಲಕ್ಕಿಬಗಿ ಮತಾಂಗ್ದ ಕನ್ಹೈಲಾಲ್ ಆ್ಯಂಡ್ ಸಾವಿತ್ರಿ ಇನ್ ಮೇಕಿಂಗ್ ಥಿಯೇಟರ್ ಹಾಯ್ನ ಮಿಂಥೋನ್ಬ ಸಂಗೀತ್ ನಾಟಕ್ ಅಕಾಡೆಮಿಗೆ ಲಿಂಕತ್ಕಿಬ ಚಹಿ ಯಾಂಕೈ ಸುರಪ್ಪಗಿ ಪಬ್ಲಿಷ್ಡ್ ಆನ್ ದ ಒಕೇಜನ್ ಆಫ್ ರಂಗ ಸ್ವರ್ಣ ಗೋಲ್ಡನ್ ಜುಬ್ಲಿ ಥಿಯೇಟರ್ ಫೆಸ್ಟಿವಲ್ ಲಿಸಿಂಗ್ ಅನಿ ಅಹುಮ್ಗಿ ಚೆಫೋಂಗ್ ಮತುಂಗ್ ಇನ್ನ ಹಾಯ್ರಿಬದಿ
2: Fortunately, his uncle, who was the elder brother of his father, turned out to be a man deeply interested in music and theater. Kanhailal became a devoted follower of his uncle, and through him he came to be acquainted with the traditional theater form called Moirang Parva and the western model of proscenium Manipuri theater, which was just fledging.
3: ಅಯ್ಯಿ ಅಯ್ಯು ಯೋಪಿರಿಬಾ ಈ ಇಪ್ಪಲ್ಲಿಸಿ ಇಪಾಸಿ ಈ ಇಪಾವರೆ ಮಹಾಕ್ಷಿ ಡ್ರಾಮಾಸಿ ಮಣಿಪುರಿ ಡ್ರಾಮಾಸಿ ಎಂಗೆ ಯಾಮ್ ಥವಾ ಯಾಮ್ ಎಂಗ್ಜೆಬ ರೆಗುಲರ್ಲಿ ಎಮ್ ಡಿ ಯು ಸಿದ ಮಾನೆ ಎಂಗ್ ಚತ್ಪ ಕುದಿಂಗೆ ಐಜೆ ಪುಬಿವ ಅಂಗಾಂಗ್ ವರಿಮ್ನಿನ ಖರ ಅಕೀವಗ ಥೋಲಕ್ಪಗ ಸಿಮಿತ್ ಕುಂಜಲ್ಲ ಖಾಂಗೆ ಮತಮದುದಿಗೆ ಸಿಮ್ ಎಂಗ್ ಹೌರೆ ಅನ್ನ ಮತಮದುಗೆ ಅಯ್ಯನ ಅಂಗಾಂಗ್ ವರಿಂಗೆದ ಊಗಿಬ ಎಮ್ ಡಿ ಯುಗೆ ಲೀಲಾ ಅಯಾಂಬಸಿಂಗ್ಸಿ ಅಯ್ಯಿ ಕಬ ಕಬಕ್ ಸಿಮ್ ಮಿತ್ ಊ ಫಂಗಿ ವರಿದು ಕರಿ ಕರಿ ನೋಯ್ದು ಕಾವುರಗಸು ಮಧುನ ಅಮ ಅದಕ್ಕೆ ಅತೋಪ ಅಮನ ಮತಂ ಮದುದ ಸರಸ್ವತಿ ಬುಜ್ಜಾ ಅದಕ್ಕೆ ಅತೇ ಅತೈ ಕುಮೈ ಫಿಯೋಂಗೆ ಮತಂದ ಅಯ್ಯಿ ಸುಮಾಂಗ್ ಲೀಲಾ ಅಸಿ ಅಂಕನ್ ತೋರಮಿ ಸುಮಾಂಗ್ ಲೀಲಾದ ಫಾಗಿ ಲೀಲಾ ಸಿಂಗ್ ಕರಿ ಸಿಂಗ್ ಅದು ನಮ ಒಯ್ಗ್ರಗ ಮೊಯ್ರಾಂಗ್ ಪರ್ಬಸಿ ಯಾಮ್ ಕನ್ನ ಅದು ಮೊಯ್ರಾಂಗ್ ಪರ್ಬದ ಥೊಂಗ್ಲೇನ್ ಸಾಬನಗ ತೌಬ ಮಯಾಮ್ನ ತೌರಿಗ ಅದು ಅಯ್ಸು ಮತೌ ತಮ್ನಿಂಬ ನುಂಗಾಯ್ಬ ಪೋಪ ಅಯ್ಯೋಂದ ಮಧು ಏಮುರೆ ಹೆರೆರಗ ನೋಂಗಾಲಗ ಲೈಕಾಯ್ದ ಐಗೆ ಇಮಾನಬ ಸಿಂಗ್ ಅಯ್ನ ಹಾಯ್ಬ ಯಾಗದವ ಸಿಂಗ್ ಖೋಮಗ ಅಕ್ಕ ಮಂಗ ತರು ಪುಂಜಲ್ಲಗ ಲೀಲಾ ಸಾನವಿ ಏನು ಸುಮಾಂಗ್ ಸುಮಾಂಗ್ದಗ ಲೀಲಾಗ ಸಿ ಸಾನರದನ ಅಯ್ನ ಥೊಂಗ್ಲೇನ್ಗ ಸಾರದನ ಅದೇ ಕಂಬ ಸಾಬಗ ಅನಿಸಕ್ ತೋರದನ ಸುಮ್ ಹೋರಕ್ಪನಿಮ ಅದು ಮಾಯ ಹೋರಕ್ಪದಗಿ ಸಂಗೋಯ್ದ ಫಿ ಯುಮ್ದಗಿ ಪುಟೋನರಗ ಫಿ ಕಲ್ಲಗ ಎಮ್ ದಿಯುದ ತೌರುವುದುಗಿ ಎಂಗುವುದುಗಿ ಮತೌನ ಸಂಗೋಯ್ದ ತೌವಿ ಕೋನ್ ಪಿಶಾ ಕೋನ್ನಗ ತೋರೆ ಫಿ ಕಲ್ಲಗ ಪುಥೋಗಗ ಸ್ಕ್ರೀನ್ ಚಿಂಗ್ ಇನ್ನಿಗನ ಇಂಪ್ರವೈಸ್ ತೌದನ ಅದಮಾಯಿನ್ ತೌದನ ಅದೊಂಗೆ ಅಪಾಮದ ಸುಮ್ ತೋರಪ್ಪ
1: ಮಹಾಕ್ನ ಖಾ ಇಂಫಾಲ್ ಹೈಸ್ಕೂಲ್ದ ತಮ್ಲಿಂಗೈ ಮಸಾದ ಥಿಯೇಟರ್ ತೌನಿಂಬಗಿ ಇಹುಲ್ ಅಸಿದಿ ಕನಾನಸು ಇನ್ಸಿನ್ಬ ತೌದನ ಹೌರಕ್ಕಿ ಮಹಾಕ್ನ ಮಹಿರೋಯ್ಸಿಂಗಿ ಸೆಕ್ರೆಟರಿ ಅಮ ಒಯ್ನ ಲೀಲಾ ಕಾಂಗ್ಬು ಅದು ಸೇಮ್ದನ ಮಂಗೋಂದ ಲೈಬ ಫೊಂಗ್ದೋಕ್ನಿಂಬಗಿ ಇಹುಲ್ ಅಸಿ ಯಾಮ್ನ ಕನ್ನ ಲಾಕ್ನ ಫಾನ ಗಮ್ದಬ ಮತಂ ಅಮ ಒಯ್ಕಿ ಮರಮದುನ ಸರಸ್ವತಿ ಪೂಜಾಗ ಮರಿ ಲೈನನ ಮಹಿರೋಯ್ ಮಯಾಮ್ ಪೈಸಾ ಖರ ಖರ ಖೈಗತ್ನದುನ ಲೀಲಾ ತಮ್ನಬ ಉತ್ನಬ ಹೊತ್ನಕ್ಕಿ
0: ಥಿಯೇಟರ್ದ ಪುಂಗಾವ್ ಮಾವಕ್ಕಿದುನ ನುಮಿದಾಂಗ್ ಮಯುಮ್ದ ಹಂದನ ಸ್ಕೂಲ್ದ ಲೈಥುಕೆ ಅಸೋಮ್ದನ ಕನ್ಹೈಲಾಲ್ಬು ಯೋಕ್ಸಬಿ ಮಮಾಬೋ ಅಗ್ನಿನ ಮಚ್ಚಾಬು ಯಾಮ್ನ ಲೂನ ತೌಜೆ ಲೈಕಾಯ್ಗೆ ಮಿಯಾಮ್ನ ಅಗ್ನಿಬು ಕನ್ಹೈಮಾ ಹಾಯ್ನ ಖಂಗ್ನೆ ಅಯೋಪಿ ಮಮಾನ ಅಹಿಂ ಚುಪ್ಪ ಮಿತ್ ಕಕ್ಲಾ ಅಮತ್ತ ಉಷಿಂದನ ಮಚಾ ಹಲಕ್ಪ ಅಂಗಾಯ್ರಿ ಹಲಕ್ ಮಂದ್ರವದ ನೋಂಗಾನ್ ಫುಂಗಾನ್ ಫುಂ ತೌರಪ್ಪ ಮಿಚ್ಚಿಕ್ ಮಿರಾವ್ ಖೋಲ್ ತಾದ್ರವ ಅಹಿಂ ಅದುದ ಅಕೀಬ ಅಮತ್ತ ಯಾವುದನ ಮಚಾ ನುಂಗ್ಸಿಬಗೆ ಮೈಚಾಕ್ನ ಲೋನ ಫಮುಂದಗೆ ಹೋಗುತ್ತನ ಮಚಾನ ತಮ್ಲಿಬ ಖಾಯಿಂಫಾಲ್ ಹೈಸ್ಕೂಲ್ ತಮ್ನ ಲಾಯಿ

ಥಮೊಯ್ನಬು ಪಾಂಜೆರಬ ಖೊಯ್ದಾರಬ ನುಂಗ್ಶಿಬ ಫೌರಕ್ಲಬ ಫಾವುದ ಕನಾಗುಂಬ ಮಹಾಪು ಲೇಬ್ನಮಗ್ ಥಮೊಯಸಿನ ಥಾಜೆರಸಿರ ಹೈರಬಸು ಗಿಜವ ಚಿಂಗ್ನಬ ಅದುಮಗ್ ಪೋಕ್ಲಿಬನಿ. ಇಸೈಯಸಿ ಪಿಂಕಿ ಸೈಖೋಮ್ ಅಮದಿ ಅನೆಮ್ ಪಾಲ್ಮೆಲ್ ಅನಿಗೆ ಅಪುನ್ಬ ಖೊಂಜಲ್ದ ಖಾಯ್ದೆಮ್ ಇಮೋನ ಸೈರೆಂಬ ಶುರ್ಮನಿ ರಿಶಿನ ಸೈರಾಂಗ್ಬ ಇಶೈನಿ ತಾಮಿನರಶಿ.

ಹಲ್ಲರೊಯ್ ಖಲ್ಲಿ ಮಂಗಮ್ದೆ ಕಾವ್ರಗೆ ಖಲ್ಲಿ ನಿಂಶಿಂಗ್ಬನ ಹೇಳಿ ಕರಿ ಮಯಾಯ್ಬು ಚೇನ್ಬನೋ ನುಂಶಿಬ ನಂಗ್ನ ಅಸುಕ್ ನೌಹಲ್ಲಿಬ ಲಾಂಥೋಕ್ಚರಿ ಅಖುನ್ಬ ಮನಿ ಫಲ್ಮಸಿದಗಿ ಪುಷ್ಪರಾಣಿಗೆ ನಾಯ್ತೋಂ ಖೊಂಜಲ್ದ ನರೇಂದ್ರ ನಿಂಗೊಂಬನ ಸೈರಿಂಗ್ಬ ತೋಂಬ ಥಾಂಗ್ಜಮ್ನ ಸೈರಾಂಗ್ಬ ಫಲ್ಮಸೈ.